Angrela, de Sara Alcanzap. Da, Jenegana, Jenegana, Jenegana, Jenegana, Jenegana, Jenegana, Jenegana, Jenegana, Jenegana, Jenegana, Jenegana, Jenegana, ತೆನೆಗೆನ ತಿನ್ನತಾಗತ್ತಕ್ಕ ತೆನೆಗೆನ ತೆನೆಗೆನ ತಿನ್ನತಾಗತ್ತಕ್ಕ ತೆನೆಗೆನ ತೆನೆಗೆನ ತಿನ್ನತಾಗತ್ತಕ್ಕ ತೆನೆಗೆನ ತೆನೆಗೆನ ತಿನ್ನತಾಗತ್ತಕ್ಕ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತೆನೆಗೆನ ತ

ಧಗೆ ತಟ ಗದಿಗನ ಧಗೆ ತಟ ಗದಿಗನ ಧಾ ಗದಿಗನ ಧಾ ಧಗೆ ತಟ ಕಥಾ ಅನಕತ್ ಚಂದ್ರಕೃತದಾಗೆ ದಿ ಗೆ ಅಂತ ಧಾ ಕತ್ ಚಂದ್ರಕೃತದಾಗೆ ದಿ ಗೆ ಅಂತ ಧಾ ಕತ್.

ತಡತಡ ಧಿತ್ತ ತಗ ಧುಮುಕಿತ ತಗ ಘಡ ಅನದ ಧಗಿತಿಟ ಕಥ ಅನದ ಧಾನದ ಧರ ಧರ ಧರ ಧರನ್ನ ಕಿಡತಗ ತಡನ್ನ ಕಿಡತಗ ಧಾ ಧರ ಧರ ಧರ ಧರನ್ನ ಕಿಡತಗ ತಡನ್ನ ಕಿಡತಗ ಧಾ ಧರ ಧರ ಧರ ಧರನ್ನ ಕಿಡತಗ ತಡನ್ನ ಕಿಡತಗ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಠೇ ಮಹಾರಾಜ್.

ಗದಿಗನ್ನದ ದೃಢ ಕೃತ ತೆಗೆದ ತಿಟ್ಟೆ ಕತ್ತ ತಿಟ್ಟೆ ಕದ ಗದಿಗನ್ನದ ದೃಢ ಕೃತ ತೆಗೆದ.

ಕದ್ದಾಕಿತ್ತ ಕತ್ತ ಕಿತ್ತ ಧಾನ ದಗಿತ ಟಕತ ದಿನ್ ದಿನ್ ದಿನ್ ದಿನ್ ದಗಿತ ಟಕತ ಘೇ ಘಿಂದ್ರಾನ ದಗಿತ ಟಕತ ಕತ್ತ ಘಿತ ಟಕತ ಕತ್ತ ಕತ್ತ ಘಿತ ಟಕತ ಕತ್ತ ಕತ್ತ ಘಿತ ಟಕತ ಕತ್ತ ಕತ್ತ ಘಿತ ಟಕತ ಕತ್ತ ಕತ್ತ ಘಿತ ಟಕತ ಕತ್ತ ಕತ್ತ ಘಿತ ಟಕತ ಕತ್ತ ಕತ್ತ ಘಿತ ಟಕತ ಕತ್ತ ಕತ್ತ